0: ತಾನ.
1: ಅಯ್ಯ ಬಾಬು, ತನ್ನ ನನ್ನ ತಾನ ನನ್ನ ತಾನ. ಪದಮು ಚರ್ಚಿ ಪಾಠ ಕೂರ್ಚಲೇದ
0: ಸಭಾಷ್
1: ದನಿನಿ.

ರೇನ್ಬೋ 101.9. ದೋಸ್ತೋ, ಲೈಫ್ ಮೇ ಹರ್ ಚೀಜ್ ಕಾ ಆನ್ಸರ್ ಮಿಲ್ನಾ ಜರೂರಿ ನಹೀ ಹೋತಾ. ಕಭಿ ಕಭಿ ಬಸ್ ಸಫರ್ ಎಂಜಾಯ್ ಕರ್ನೆ ಮೇ ಭೀ ಕಾಫಿ ಹೋತಾ ಹೈ. ಬಿಲ್ಕುಲ್ ರೇಡಿಯೋ ಕಿ ತರಹ ಹೈ ನಾ. ಪತಾ ನಹೀ ಅಗಲಾ ಗಾನಾ ಕ್ಯಾ ಹೋಗಾ, ಫಿರ್ ಭೀ ಹಮ್ ಸುನ್ತೇ ರಹತೇ ಹೈ ಔರ್ ಇಸ್ಕಾ ಮಜಾ ಲೇತೇ ಹೈ. ಔರ್ ದೋಸ್ತೋ, ಆಜ್ ಬಾರಿಶ್ ನೇ ಹೈದರಾಬಾದ್ ಕೋ ಗರ್ಮಿ ಸೇ ಛೋಟಾ ಸಾ ಬ್ರೇಕ್ ದಿಯಾ ಹೈ. ಔರ್ ಸಚ್ ಮೇ ಜೈಸೆ ಮನ್ ಕೋ ಥಂಡಕ್ ಮಿಲಿ ಹೋ, ಮೌಸಮ್ ಭೀ ಬಹುತ್ ಹೀ ಸುಹಾನಾ ಲಗ್ ರಹಾ ಹೈ. ತೋ ಇಸಿ ಸುನಹರೇ ಮೌಸಮ್ ಕೋ ಮನಾತೇ ಹುಯೇ ಅಗಲಾ ಗಾನಾ ಆಪ್ಕೆ ಲಿಯೇ. ಔರ್ ಮೈ ಹೂ ಆರ್ಜೆ ಮಾಲ್ಯವಿಕಾ ಆರ್ಜೆ ನಿಶಾ ಕೆ ಸಾಥ್, ಔರ್ ಯೇ ಹೈ ಆಕಾಶವಾಣಿ ಹೈದರಾಬಾದ್ 101.9 FM ರೇನ್ಬೋ.